ಈಗ ಸೆನಾಂಗ್ ನಾರ್ಥ್ಈಸ್ಟ್ಗೆ ಇಂಡಿಯಾ ಅಲೋಂಗ್ ಪೆನ್ಗೆ ಗ್ರೀನ್ ಬೆಲ್ಟ್ ಮತ್ತೆ ಲೀಡರ್ಶಿಪ್ ನಾಯ್ ಅಲೋಂಗ್ ರಿಲು ಪುಸಿ ಹೊಕ್ಡಾಮ್ಲು ಗ್ರೇಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪುಸಿತಾಮಿ ಸೈಂಟಿಸ್ಟ್ ಅಟುಮ್ ಪೆನ್ ಜಂಗ್ಪೊನ್ಲು ಅಥೆಕೆ ಲಡಾಕ್ ಇಲಿತುಮ್ ನಾರ್ಥ್ಈಸ್ಟ್ ಅಲೋಂಗ್ರಿ ಅಲೋಂಗ್ಕೆ ಪಿರ್ಥೆ ಅಥಾಕ್ ನಾ ಹಕ್ ಲೊಂಗ್ಡಾಮ್ ದೇ ಅಹರ್ ಮು ಪುಸಿತಾಮಿ ಕೆಲೊಂಗ್ಪೊನ್ ಕೆ ಅಂ ನೈ ಅದಿಮ್ಲು ಅಜಾತ್ ಅಜಾತ್ ಅಥೆಂಗ್ ಪಿ ಥೆಂಗ್ಫ್ರಾಂಗ್ ಬಾಬ್ ಬಿ ಲಾಂಗ್ ಪಿ ಥೆಸ್ರಿ ಕುಂಬೊಂಗ್ ಲಪೆನ್ ಮಾರಾತ್ ಮಾರೆಂಗ್ ವೊಟೆಕ್ ವೋಸು ಕೆಲೊಂಗ್ಪೊನ್ ದೊ ಪೊಟ್ಸಿ ಲಪುಸೊನ್ ಕೆ ಹಕ್ಡಾಮ್ ಬೊನ್ಸಿತಾಮಿ ನೊನ್ ನಂಕೆ ಚಿಕಿರ್ ಲಾಠು ಅಬಾಂಕೆ ವಾರ್ಮೊನ್ ಕಪಾಚಿಹು ಕಿಲಿತ್ ಪಾರ್ಪಿಕ್ ಅಜಕ್ ಲಬಾಂಗ್ಸು ಅಲಿರ್ ಅಚಾಮ್ ನಂಗ್ಜುಂಬೊಮ್ ಅಸೊನ್ಸಿ ನಂಗ್ ಮಾಂದೆಡ್ಲು ನೊನ್ ಜಸಿಮೆಟ್ ಪೆನ್ ಇಲಿತುಮ್ ಡಿಫಾರೆಸ್ಟೇಷನ್ ಮತ್ತೆ ನಮ್ ಪಿ ನಮ್ ದೂರ್ ಕೆವಿರ್ ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಮತ್ತೆ ತೊಮೊನ್ ಟಿಫ್ರಿನ್ ಲಪೆನ್ ಲಾಂಗ್ ಕಪಾಚಿಹು ಫ್ಲಾಟ್ ಮತ್ತೆ ಲಾಂಗ್ ಕೆಥೆ ಲ್ಯಾಂಡ್ಸ್ಲೈಡ್ ಅಂಡ್ ಇರೋಜನ್ ಮತ್ತೆ ಲೊಂಗ್ಲೆ ಕಂಗ್ಲೆಮ್ ಹೈಹುಯ್ ಅಕಿಸುಂಗ್ ಪೆನ್ ಚೆತೊಂಗ್ ನಂಗ್ಲು ಲಬಾಂಗ್ಸು ಅಪುಥಾಕ್ ಇಲಿತುಮ್ ಜೊಂಗ್ದಾಮ್ ಮೇ ತಹಾಯ್ ಲಾ ನೊನ್ ಮಲೊಮ್ ಇಲಿತುಮ್ ಕದುಕ ವೇತಾ ಥೆಕ್ ಲೊಂಗ್ ಹುರ್ಲೊ ದೇಟ್ ಲೊಂಗ್ರಿ ಕಪಾಚಿಂಗ್ ಥುರ್ ಜಿ ಮತ್ತೆ ಡೆವಲಪ್ಮೆಂಟ್ ಮಾಡರ್ನೈಜೇಷನ್ ಪು ಅಕೆಮಾಂಗ್ ಅಮೆನ್ ಪೆನ್ ಅಸೊನ್ ಅಸೊನ್ ಥೆದುಂ ಅಸಾಯ್ ಚಿಮಿಟ್ ಮೇ ಪಿನ್ ಪೆನ್ ಕೆದೆಂಗ್ ಪೊನ್ ಪೆಪೆದು ಪೊನ್ ದು ಓ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಮಲ್ಟಿನ್ಯಾಷನಲ್ ಕಂಪನೀಸ್ ಹೋಟೆಲ್ಸ್ ಮೋಟೆಲ್ಸ್ ಹೈಡ್ರೋ ಪವರ್ ಪ್ರೊಜೆಕ್ಟ್ಸ್ ಡ್ಯಾಮ್ ಕಸೊನ್ಸೆ ಪೊನ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಆಯಿಲ್ ರಿಫೈನರೀಸ್ ಕೊಯ್ಲಾ ಕೆಫುರ್ ಲಪೆನ್ ಟೌನ್ ಸ್ಮಾರ್ಟ್ ಸಿಟೀಸ್ ಕಪಾಂಗ್ದಾಂಗ್ ಅಫಾನ್ಪುರಾ ಫ್ಲೈಓವರ್ ಅತೋವರ್ ಮತ್ತೆ ಫೋರ್ಲೆನ್ ಪುಸಿತಾಮಿ ಕಸೆಲಾಂಪೊನ್ ದೊಲು ಮುನಿತ್ ಅಮುಲುಕ್ ಅಫಾಯ್ ಪುಸಿತಾಮಿ ನಂಗ್ಚಾನ್ ಬೊಮ್ಸಿ ಲೊಂಗ್ಲೆ ಫೆಲಾಂಗ್ ನಂಗಕಚಿತಾಂಗ್ ತೆ ನಂಗ್ದು ಬೊಮ್ಲು ಹೆಮ್ ರಿತ್ ಕಚಿಕಿಮ್ ಅಫಾರ್ಮಾನ್ ಪುರಾ ಲಂಗ್ರೊಯ್ ಲಂಗ್ಜೆಂಗ್ ಲಂಗ್ಬಿ ಕೊಗಜು ಮಾಲೊಮ್ ಲೊಂಗ್ಲೆ ಕೆ ಓರ್ ಕೆ ಬೆಂಗ್ ಕೆ ಫಾನ್ ಇಂಗ್ನಾಮ್ ನಂಪಿ ನಮ್ದೂರ್ ಕಪಾರು ಲಪುಸೊನ್ಸಿ ಕೆಕ್ಲೆಮ್ ಥೆಕ್ಲೊಂಗ್ ಲಪೆನ್ ದುಥುಲಾಂಗ್ ಲಾ ನೊನ್ ಮಾಲೊಮ್ ಅಸೊನ್ ಅಸೊನ್ ಲೊಂಗ್ಲೆ ಅಥಾಕ್ ಅಲೊಂಗ್ ಪಚಿ ಬಿಟ್ ಮೆ ಪಿನ್ ಪೆನ್ ಗಾರಿ ಮೋಟರ್ ಕಪಾಚಿ ಜೆಂಗ್ ಹಾ ಸಿನಿಂಗ್ ಅಂಗ್ಸೊಂಗ್ ರೊಡ್ ಅಹೆಮ್ ಜೆಟ್ ಫೈಟರ್ ಕಪಾಂಗ್ ಜಾರ್ ಲಹೈ ಹುಯ್ ಲಪೆನ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಅಲೊಂಗ್ ಪೆನ್ ಅಮೆಹಿ ಕಿ ಇ ಕೆಟ್ಟೆಟ್ ಅಜೊಯ್ನೆ ವಾರ್ಮೊನ್ ಅಲೊಂಗ್ ಪಚಿಂಗ್ ಉಯ್ದುನ್ ಪೆನ್ ಕಪಾಚಿ ಹು ಲಪುಸೊನ್ಸಿ ಕ್ಲೆಂಪೊನ್ಲು ಲಾಂಚೊತ್ ಕಲಿಸಿ ಬಾಂಗ್ ಥೆಗ್ರೆ ಅತುಮ್ ರಿಟಾರ್ಲಿ ಪೆನ್ ಕಿಪ್ಪು ದಾಮ್ ಅತೆಂಗ್ ಪುಲುಟಾಂಗ್ತೆ ಇಲಿತುಮ್ ಹೆಮ್ತುನಾರ್ಲು ಕಿರಿಮ್ ಅಹೊರ್ಮು ಎಸಿ ರೆಫ್ರಿಜರೇಟರ್ ಫ್ರೀಜರ್ ಕೂಲರ್ ಚೊಟುನ್ ಚೊದಾಂಗ್ ಅಗ್ಯಾಸ್ ವಾಷಿಂಗ್ ಮೆಷಿನ್ ಹೈಹುಯ್ ಅಲೊಂಗ್ ಪೆನ್ ಕೆಟ್ಟೆಟ್ ಅಗ್ಯಾಸ್ ಪುಸಿತಾಮಿ ವಾರ್ಮೊನ್ ಕಚಿಹು ಅಲೊಂಗ್ ಕೆಬಾದುನ್ ಥೆಉ ಪುಸಿ ಜೊಂಗ್ದಾಮ್ ಲಪೆನ್ ಪಿನ್ಪುರ್ ಪೊನ್ಥುಮೆ ಲಾ ಥೆದುಂಗ್ ಥೆದುಂಗ್ ಅಕೋರ್ಖಾನಾ ಅಲೊಂಗ್ ಥಾಂಗ್ ಸೈಂಟಿಫಿಕ್ ಅರೊನ್ ಅತೆಂಗ್ ಕ್ರೊಯ್ ಪೊನ್ ಪೆ ಪಿನ್ ಪೆನ್ ಮೆಸೆನ್ ಮೆಸೆನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡ್ರೇನೇಜ್ ಸಿಸ್ಟಮ್ ಹೈಹುಯ್ ಅಮುಖಾ ಕಿಬಿ ಪೊನ್ ಅಕೆನಾಂಗ್ ಸತ್ ಲಪುಸೊನ್ ಕಮಥಾ ಕಪಾರ್ಸಿಕ್ ಪೊನ್ ಪೆನ್ ಕೆಕ್ಲೆಮ್ ಪೊನ್ ಇಂಗ್ ಅರ್ಚೆಟ್ ಅಜೊಯ್ನೆ ಮಿಥೆ ಬಿಥಾ ಕೆಮಿಕಲ್ ಅಲಾಂಗ್ ಪ್ಲಾಸ್ಟಿಕ್ ಮತ್ತೆ ದೇವಾಕ್ ಹೈಹುಯ್ ಕೆವಾರ್ಟಾಪ್ ಕಸಾ ಊರ್ ಅಲಾಂಗ್ ಲಂಗ್ರೊಯ್ ಲಂಗ್ಜೆಂಗ್ ಅಲೊಂಗ್ ಕಪಾಚಿಲಿದುನ್ ಟೊಯ್ ಅಜೊಯ್ನೆ ವಾರ್ಮೊನ್ ಕಪಾಚೆಹು ಅಲೊಂಗ್ ಬಾದುನ್ ಥು ಮುಸಿಲು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಅತೆಂಗ್ ಪುಲುತಾಂಗ್ತೆ ನಾರ್ಥ್ ಈಸ್ಟ್ ಅಂಗ್ಬೊಂಗ್ ಪೆನ್ ಕಪಾಸಾ ಊರ್ ನಾಯ್ ಅಲಾಂಗ್ರೊಯ್ ಅಫಾಯ್ ಥ್ರೊಕ್ಸಿಕೆಪ್ ಅಂದು ಪುಸಿ ಸುಂಪೊನ್ಲು ಅಸ್ಸಾಂ ಮೇಘಾಲಯ ಲಪೆನ್ ನಾಗಾಲ್ಯಾಂಡ್ ಅಲೊಂಗ್ ಹೆನ್ಲು ಅಫಾಯ್ ಕೆ ಅಂಗ್ ನಾಯ್ ಲಪೆನ್ ಕೆ ತ್ರಿಪುರಾ ಸಿತಮೆ ಅಮೆನ್ ಅಲೊಂಗ್ ದೊದುನ್ಲು ನಾರ್ಥ್ ಈಸ್ಟ್ ಅಂಕಾಂಗ್ ಅಲೊಂಗ್ ನಂಪಿ ನಮ್ದುರ್ ಕಿವಿರ್ ರಾಂಗ್ ಅಂಗ್ಬೊಂಗ್ ಪೆನ್ ಕೆ ಅಸ್ಸಾಂ ಮೇಘಾಲಯ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಸಿಕ್ಕಿಂ ಅಲೊಂಗ್ ಹೆನ್ಲು ಪುಲೆ ಪುದಾಮ್ದೆಟ್ ಸಿತಾಮಿ ಹೆನೋನೆ ಅಥೆಮಾ ಟೂರಿಸ್ಟ್ ಡೆಸ್ಟಿನೇಷನ್ ಮತ್ತೆ ಕಿಜುಯ್ ಕೆಲಾಂಗ್ ಅದಿಮ್ ಅಂಗ್ಬೊಂಗ್ ಪೆನ್ ಅನೊಂಗ್ ಕಚೆ ಥಾಂಗ್ಕ್ಲೊಂಗ್ ಕೆಲಾ ಫೊ ಅಲೊಂಗ್ರಿ ಅಲೊಂಗ್ ಹೆನ್ಲು ಲಪೆನ್ ಕೆ ಎಸೊನ್ ಕಚಿನಿ ನಂಗ್ಜಿ ಅಲಾಮ್ ಅಬಾಂಕೆ ಇಂಡಿಯಾ ಅಂಗ್ಬೊಂಗ್ ಪೆನ್ ಕೆ ನಾರ್ಥ್ ಈಸ್ಟ್ ಅಲೊಂಗ್ರಿ ಅಫಾನ್ ಕೆ ಫ್ಯೂಚರ್ ಪವರ್ ಹೌಸ್ ಪುಸಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಕಾಲಾಖಾ ಮತ್ತೆ ರಿಪೋರ್ಟ್ ಅಲೊಂಗ್ ಪಂಗ್ಡಾಕ್ಪೊನ್ ಅಥೆಕೆ ಕದುಕ್ ಕವೆ ಅಮುಟ್ ಪಿ 63,328 ಮೆಗಾವಾಟ್ಸ್ ಎಲೆಕ್ಟ್ರಿಸಿಟಿ ಮತ್ತೆ ಸುರಿ ಥ್ರೊಕ್ಕೆಬ್ರಾ ಕೆಥೊಮ್ರಾ ಫಾರೋ ಕೆಥೊಮ್ರಾ ಇಂಕೊಯ್ರಾ ನೆರ್ಕೆಪ್ ಮೆಗಾವಾಟ್ಸ್ ಮತ್ತೆ ಕರೆಂಟ್ ಅಮೆ ಕಸೊನ್ಸೆ ಪೊನ್ ಅಜಕೊಂಗ್ ದು ಪುಸಿ ಪುಲು ಲಾಸೊ ಅಜೊಯ್ನೆ ಪಿನಾಂಗ್ ಅನ್ ಪ್ರೊಜೆಕ್ಟ್ ಸಿತಮೆ ದೆಂಗ್ಪೊನ್ಲು ಲಪೆನ್ ಇಲಿತುಮ್ ಥೆಗ್ದಾಮ್ಲೊಂಗ್ಲೊ ಲಬಾಂಗ್ಸೊ ಆ ಪ್ರೊಜೆಕ್ಟ್ ಕೆಪಾಚುಂಜಿ ಅಫಾನ್ ಪುರಾ ಪಿನಾಂಗ್ ಅನ್ ಥೆಂಪಿ ಥೆಂಗ್ಫ್ರಾಂಗ್ ನಂಪಿ ನಮ್ದುರ್ ಕಪಾರು ಕಪಾಪ್ ಕ್ರೆಪ್ ಲಪುಸೊನ್ಸಿ ಪೆಪೆದು ಪೊನ್ಲು ನಂಪಿ ನಮ್ದುರ್ ಕಿವಿಯರ ಪುಥಾ ಫಾರೆಸ್ಟ್ ಆಫ್ ನಾರ್ಥ್ ಈಸ್ಟ್ ಇಂಡಿಯಾ ಡೈವರ್ಸ್